ಕಣ್ಣಿನ ಪಾಪ ಮಗನೇ ಸಾಯ ಗಾವ್ ತೊಂಬ್ರಾ ಗಾವ್ ಧಾನಿ ರೇ ಗಡೆ ಸಾ ಗಾಮ ದಾನಿ ದಪ ಧಾನಿ ರೇ ಗಡೆ ಸಾನಿ ದಪ ಪಾಪ ಮಗರೆ ಸಾ ಧಾನಿ ರೇ ಗಡೆ ಸಾ